ಧಾತೃಕ ದಿನ ತಟಕ ದಿನ ಧಾತೃಕ ದಿಕ್ಕಿಟ್ಟು ಗೀತೆ ಈ ಜೊ ರಚನಾ ಹೈ ಕಾಯ್ದೆ ಕಿ ಇಸ್ಕಾ ಹರ್ ಪೂಂಚ್ ಬೋಲ್ ಬಡಾ ಆಧಾ ಆಧಾ ಅಧೂರಾ ಸಾ ಹೈ ಧಾತೃಕ ದಿನ ದಿನ ಗಿನ ತು ನಾ ಕಿನ ಐಸಾ ನಹೀಂ ಹೈ ಧಾತೃಕ ದಿನ ತಟಕ ದಿನ ಧಾತೃಕ ದಿಕ್ಕಿಟ್ಟು ಗೀತೃಕ ದಿನ ಘೇನಾತಿ ದಿನಾ ನಾನಾತಿ ದಿನಾ ಧಾತೃಕ ಧಿಕ್ಕಿಟ್ಟು ಘೇತೃಕ ತಿನ್ನ ತಾತೃಕ ತಿನ್ನ ಕತಕ ತಿನ್ನ

ಧಾಕೃದಾನ ದೇತಾ ಕೃದಾನ್ ತ್ರಿದ್ರಘಿಂತನ ಅನಂದಾಜಿದ ಧಿಂದ ದಾದ್ರಿಂತನ ದದಿ ಕತಿಟ್ ಕತಿ ಕತ ಕಾತ್ರಿಂತನ ದದಿ ಕತಿಟ್ ಕತಿ ಕತ ಕಾತ್ರಿಂತನ ದದಿ ಕತಿಟ್ ಕತಿ ಕತ ಕಾ ತೀನ್ ಬಾರ್.